0: ಹೋಯ್ ಹೊಯ್ನೇ ಪಾಡೆ ಸೊಟ್ಟಿ ವಾಸ್ಕು ಟಿವಿ ಬೋಕರ ಹಿಡಿಯೋ ನಿಕೈ ಹತಾರ ಮಾಸ ಹೌತ
1: ಕಥೆ ಬರಿ ಲೈಲೈ ಕ್ವಾಸ್ಕು ಟಿವಿ ಬೋಗ್ನೋನಿ ಭಿಟ್ಟಿ ಆಫ್ನೆ ಟಿವಿ ಬಿಗ್ರಿಯು ಅನಿ ಬನೌನ ಜನ ಲಾಗಿ ಕೊಡಿ ಬನೌನೆ ಪುಕ್ಕಾ ಉಲಾಟ ಹೋಯ್ನ
0: ತೇತಿ ಕೂಡ ಮಾಪಣೆ ಚಿಂತಾ ಕರ್ನ ಪರ್ಸ ತ ಸದರ ಮುಕಾಮ ಚರಿ ಕೋಟ್ ಬಾಟ ಚರಿ ಘ್ಯಾಂಗ್ ಜಾನೆ ಬಾಟ ಮಾ ರಾಯ್ಕೊ ಆಮ್ರೈ ಚೌಧರಿ ಇಲೆಕ್ಟ್ರಾನಿಕ್ಸ್ ಮಾ ಲೈ ಜಾಮ ತೆಹಾ ತ ತಿಮ್ರೋ ಬಿಗ್ರೆ ಕೋ ಟಿವಿ ಮಾತ್ರ ಹೋಯ್ನ ಕಿ ಮೊಬೈಲ್ ಘಡಿ ಸಬೈ ಪಣಿ ಆಲ್ಸರ್ನಿ ಸಕ್ಕಿ ಕೊನಿ
1: ಏ ಓರೆ ತೀಸು ಭಾಯ್ ಮಾ ಪಣಿ ತೀತಿ

ಮನೋರಂಜನ್ ಸಾಹಿತ್ಯರ ಕಲಾ ಸಂಸ್ಕೃತಿ ಪರ್ಯಟನರ ವಿಕಾಸ ಕಲಾ ಜನ ಪಕ್ಷೀಯ ಆವಾಜ್ ಹಮರು ರೇಡಿಯೋ 103.4 ಮೆಗಾಹರ್ಟ್ಜ್.

0: ಹೋಯ್
1: ಏನೇ ಪಾಡೆ ಸೊಟ್ಟಿ ವಾಸ್ಕೋ ಟಿವಿ ಬೋಕರೆ ಹಿಡಿಯೋ ನೀ ಹತಾರ ಮಾ ಸಾವತ
2: ಕಥೆಯ ಬರಿ ಲೈಲೈ ಕ್ವಾಸ್ಕು ಟಿವಿ ಬೋಗ್ನೋನಿ ಭಿತ್ತಿ ಆಪ್ನೆ ಟಿವಿ ಬಿಗ್ರಿಯು ಅನಿ ಬನೌನೆ ಜಾನೆ ಲಾಗೆ ಕೊಡಿ ಬನೌನೆ ಪುಕ್ಕಾ ಓಲಾಟ ಓಯ್ನೆ
1: ನಾ ತೇತಿ ಕುರಾಮ ಪಣೆ ಚಿಂತಾ ಗರ್ನ ಪರ್ಸತ ಸದರ್ ಮುಕಾಮ್ ಚರಿ ಕೋಟ್ ಬಾಟ ಚರಿ ಘ್ಯಾಂಗ್ ಜಾನೆ ಬಾಟ ಮಾ ರಾಯ್ಕೋ ಆಮ್ರೈ ಚೌಧರಿ ಇಲೆಕ್ಟ್ರಾನಿಕ್ಸ್ ಮಾ ಲೈ ಜಾಉ ನಾ।